ಶಂಕರಾಚಾರ್ಯ ಕಥಾ ಅಷ್ಟಪದಿ ಸಾಧಕ ಸಂಗ ಮುಕೂಜರ ಹೋತ ಸಾ ಸಂಗ ಮಾಲ ಸಗಲಿ ಹೋತ ಸಾಧಕ ಸಂಗ ಭಟೇಭಿಮಾನ ಸಾಧಕ ಸಂಗ ಪ್ರಕಟ ಸುಗಿಯಾನ ಸಾಧಕ ಸಂಗ ಭಜ ಭ್ರಮಣೇರ ಸಾ ಸಂಗ ಸಬೋಧನ ಬೇರ ಸಾಧಕ ಸಂಗ ಭಾಯ ನಾಮ ರತನ ಸಾಧಕ ಸಂಗ ಏಕುಬರ ಜತನ ಸಾಧಕಿ ಮೆಹಮಾ ಬರ್ಣೆ ಕೌನ ಬರ ನೀ ನಾನಕ ಸಾಧಕಿ ಸೋಭಾ ಬ್ರಹ್ಮ ಹೆ ಸಮನ್ನಿ ಸಾಧಕ ಸಂಗ ಅಗೋಚರ ಮಿಲಾಯ ಸಾಧಕ ಸಂಗ ಸದಾ ಬರಫುಲಾಯ ಸಾಧಕ ಸಂಗ ಅಭಯ ಭಸ್ಪಂಚ ಸಾ ಸಂಗ ಅಮೃತ ರಸ ಪಂಚ ಸಾ ಸಂಗ ಹೇ ಸಬ್ ಕೀರೇನ ಸಾಧಕ ಸಂಗ ಮನೋಹರ ಬ್ಯಾನ ಸಾಧಕ ಸಂಗ ನ ಗತಹೂತಾವಯ ಸಾ ಸಂಗ ಅಸ್ತಿತ ಮನ ಪಾವಯ ಸಾಧಕ ಸಂಗ ಮಾಯಾದ್ಯಂಸಾ ಸಂಗ ನಾನಕ ಪ್ರಭ ಸುಪ್ರಸನ್ನ ಸಾ ಸಂಗ ದುಷ್ಮನ್ ಸಮೇತ ಸಾಧು ಗ ಸಂಗ ಮಹಾಪುನೀತ ಸಾ ಸಂಗ ಸೇವ ನಹಿ ಬೈರ ಸಾಧಕ ಸಂಗ ನ ಬಿಂಗಾ ಪೈರ ಸಾಧಕ ಸಂಗ ನಾಹಿ ಗೋಮಂದ ಸಾ ಸಂಗ ಜಾನೆ ಪರಮಾನಂದ ಸಾಧಕ ಸಂಗ ನಾಹಿಂ ಹೋ ತಾಪ ಸಾಧಕ ಸಂಗ ತಜೇ ಸಭೆ ಬಾಪೇ ಜಾನೆ ಸಾಧ ಬಡಾಯಿ ನಾನಕ ಸಾಧ ಪ್ರಭು ಬನಾಯಿ ಸಾಧಕ ಸಂಗ ನ ಗಬಹು ತಾವೈ ಸಾಧಕ ಸಂಗ ಸದಾ ಸುಖ ಪಾವೈ ಸಾಧ ಸಂಗ ಬಸ್ ಅಗೋಚರ ಲಹ ಸಾಧು ಕ ಸಂಗ ಆಜಾರು ಸಹ ಸಾಧಕ ಸಂಗ ಬಸೇ ಥಾನ ಉಚ ಸಾಧು ಕ ಸಂಗ ಮಹಲ್ ಬಹು ಚಾಯ ಸಾಧಕ ಸಂಗ ದೃಢ ಸಬ್ ಧರ್ಮ ಸಾಧಕ ಸಂಗ ಕೇವಲ ಪಾರ ಬ್ರಹ್ಮ ಸಾಧಕ ಸಂಗ ಪಾಯ ನಾಮ ನಿಧಾನ ನಾನಕ ಸಾಧು ಕ ಗುರುಬಾರ ಸಾಧಕ ಸಂಗ ಸಬ್ ಕುಲ ಉದಾರ ಸಾ ಸಂಗ ಸಾಜನ ಮೀತ ಕುಟಂ ನಿಸ್ತಾರ ಸಾಧು ಕ ಸಂಗ ಸೋ ಧನ ಪಾವ ಜಿಸ್ತಂತೆ ಸಬ್ ಕೋಬರ ಸಾವ ಸಾ ಸಂಗ ಧರ್ಮರಾಯ ಕರೆ ಸೇವಾ ಸಾಧಕ ಸಂಗ ಸೋಭಾ ಸುರದೇವಾ ಸಾಧು ಕ ಸಂಗ ಪಾಪಲಾಯನ ಸಾ ಸಂಗ ಅಮೃತ ಗುಣ ಗಾಯನ ಸಾಧಕ ಸಂಗ ಸರ್ವಧಾನ ಗಮ ನಾನಕ ಸಾಧಕ ಸಂಗ ಸಫಲ ಜನಮ ಸಾಧಕ ಸಂಗ ನೈಕಶಗಾಲ ದರ್ಶನ ಪೇಡಿತ ಹೋತ ನೇಹಾರ ಸಾಧಕ ಸಂಗ ಲೋಕದ ಹರ ಸಾಧಕ ಸಂಗ ನರ್ಕ ಪರ ಹರ

ಅಷ್ಟಪದಿ ಸದ್ಗುರು ಸಿಕ್ಕಿ ಕರಾಯ ಪಾಲ ಸೇವಕ ಗುರು ಸದಾ ದಯಾಲ ಸಿಕ್ಕಿ ಗುರು ದುರ ಮಾತಮಲ ಹರಾಯ ಗುರು ಭಜನಿ ಹರಣಾಮ ಚರಾಯ ಸದ್ಗುರು ಸಿಕ್ಕೇ ಬಂಧನ ಕಾಟ ಗುರುಕಾ ಸಿಖ ಬೇಕಾರ್ತ ಹಟ ಸದ್ಗುರು ಸಿಕ್ಕೋ ನಾಮ ತಾನಂದೇ ಗುರುಕಾ ಸಿಖ ಬಿಟ ಭಾಗಿ ಹೇ ಸದ್ಗುರು ಸಿಕ್ಕ ಹಲತ ಪಲ ಸವಾರೇ ನಾನಕ ಸದ್ಗುರು ಸಿಕ್ಕೋ ಜಿಯನಾಲ ಸಮಾರ ಗುರುಕೇ ಗ್ರಹ ಸೇವ ಜೋ ರಹೇ ಗುರು ಕೀ ಆ ಗಯಾ ಮಾನ ಮೈ ಸಹ ಆಪ ಸಿಖೋ ಕಾರ ಕಾಶನಾ ಜನಾವೇ ಹರ ಹರ ನಾಮ ಹೃದಯ ಸತ್ಯ ಆವೇ

ಕರೆ ನಾನಗ ಸೋ ಸೇವಕ ಗುರುಕಿ ಮಾತಲೇ ಬೀಸ್ ಬಿಸ್ವೇ ಗುರುಕ ಮನ ಮಾನೆ ಸೋ ಸೇವಕ ಪರಮೇಶ್ವರ ಕಿ ಕಥ ಜಾನ್ನ ಸೋ ಸದ್ಗುರು ಹೃದಯ ಹರ ನಾವು ಅನಕ ಬಾರ ಗುರು ಕೋ ಬಲ ಜಾವೋ.

ದುಃಖ ಪಂಜನ ಪೂರ್ಣ ಕಿರುಪಾಲ ಸಿಮರಾ ಸಿಮರನಾಮ ಬಾರಂಗುಬಾರ ನಾನಕ ಜೀ ಕಾ ಉದಾರ ಉತ್ತಮ ಸ್ಲೋಕ ಸಾಧಕೇ ಬಚನ ಮಲೀಕ ಲಾಲೇ ರತನ